ಭವ್ಯ ನವೀನ್ ಕುಮಾರ್ ಅಶೋಕ್ ಬಾಬು ಬೆಸ್ಸಿ ಶ್ಯಾಮ್ ವೆಂಕಟೇಶ್ ಬಾಬು ಅಖಿಲ ಬಣ್ಣಪುರಂ ದಶರಥ್ ವನಜ ಬಾಲನರಸಿಂಹ ವಾರಿ ಕುಟುಂಬ ಸಭ್ಯುಲು ವೀರಂದರ್ ಕೋಸಂ ಈ ಪಾಠ ವಿಂದಾಂ.